ಮಣ್ಣು ಯೌವನಿಯಗೆ ಮಂಗಲ ದಿನ ಸ್ವರೂಪ ಯೋಪ ಬೆಟೆನಿ ಕಣ್ ಅಬರನ ನಿಮ ಕರವ ಗಂಟ ಮಾವ ಸ್ವಯಂಗಿಂತ ಅತನ ಮೆತನ ಕೊತನಗಿಯ ಎಹಟ ಬೆನಿನ ರಕ್ತರನ್ ಎಟ ಟರುವಟ ಪಲ ದಿನ ತರುಣಿಯಟ ಒಬಿನ ರಕ್ತರನ್ ಮಾಲ ವಲಲು ಮುದು ಕರ.